0: ಅಗೋಟ ಪಾಗೋಟ
1: ಅಗೋಟ ಪಾಗೋಟ ನಾಲಿನ ಮಂಡೆ ಶಿಂಗೋಟ ಅಗೋಟ ಪಾಗೋಟ ನಾಲಿನ ಮಂಡೆ ಶಿಂಗೋಟ ಮಧುರೆ ಚಪಾದಾರಿ ತಾಯಿನ ಮಂಡೆ ದಹಿ ದೂಧ ಹಾಡಿನ ಮಂಡೆ ಅಗೋಟ ಪಾಗೋಟ ನಾಲಿನ ಮಂಡೆ ಶಿಂಗೋಟ ಕೇವಲ ಚಪಾದಾರಿ ತಾಯಿನ ಮಂಡೆ ಮೊರಾಚಿ ಪೈಠಣಿ ಹಾಡಿನ ಮಂಡೆ ಅಗೋಟ ಪಾಗೋಟ ಹಾಲಿನ ಮಂಡೆ ಶಿಂಗೋಟ ಆಗೋಟ ಪಾಗೋಟ ಆಗೋಟ ಪಾಗೋಟ ಆಗೋಟ ಪಾಗೋಟ
0: ಕಿಕ್ಕಿತ್ತಪ್ಪ ಕಿಕ್ಕಿ.